0: ಮತ್ತೆ ಲನಿಯಗು ಪಿಲ್ಲಾಕು ಹೋ
1: ಅರಿಹನು ಅಗುಸರಗದ ಹುಮೈ ಕೈ ಲನಿಯಗು ನೀ ಹಿಲುದು ದುಗ್ವಾನರು
0: ಅರಿಯಗ ಹುರಿಯುಲ್ಲು
2: ವಗಿಯ ಹುರಿಯು ಮರಿಚತಿವಲ್ನು ವಸಿಯದಿರು ನಿಯಾಬ ಗ್ರಿಗಿಯ ಲೂನ್ ಲೋವೆ
0: ಇತರಲಿಯ ಲಗುಂಫ್ಲಿರು ಲೇ ಲರಿಯಗು ಬೆ ಹೆಸು ಸುಲ್ವಾಗು ಇದಲ್ಲು ಬಲ್ಲ ಲೋವೆ ಅಬ ಲೆಬೆಲು ಪಿಲ್ಲಾತು ಪಲಾಸಿ ಉರುಗು ಅವ ಲಗು ಅನುಲ್ಲು ಹೆಸುಸ್ ಅವ ಲರಿಯಗುಲ್ಲು
1: ಹುಗುಯ ಸಹರು ಎತಬೈ ಹುರಿಯು
0: ಅವ ಲರಿಯಗು ಹೆಸು ಸುಲ್ಲು
3: ಲಾಗು ಬಾನಿ ಬುಂಗು ಬಾಲುಗೆ ತಹ ಲಾಗು ಲೀರ ಒದಿ ಲದಗ ಹನಿಯಗು ನಿ ಆಮು ಬೂನು ಆಗು
0: ಮರಿಯಗ ಪಿಲಾ ತುಲ್ಲು
1: ಹುರಿ ಉಫನಗೆ ಆವು ವಿನಾಸಿಯುಗು ಹಮ ಹಾಪತಿಗು ಫಾದ್ರಿಗು ಹಗಿಯ ದರಗರು ಬಾಲಿ ಬುನ್ನು ಕಾಗೆ ಬಿದೂರು ಬೈ
0: ಅವತಿ ಲರಿಯಗು ಹೆಸು ಸುಲ್ಲು
3: ಮಮ ಲಾನಿನ ಉಬೋಲೆ ನರು ಇಹ ನು ಹಮುಗ ಇತರ ನಿಯಲ್ಲ ಅಗೆಂತ ಗುಣ್ಯ ಹಮುಗ ನಾನಿ ಗುಲ್ಲು ಮೆ ದರಗೆ ರುನು ಅನ್ನ ಹೌನ್ ಲೂರು ತಗು ಹುರಿ ಮಮ ಯಾನ ನರು ಇಹ
0: ಅವತಿ ಲರಿಯಗು ಪಿಲಾ ತುಲ್ಲು
1: ಹುರು ಇಲು ಬೈ ತಿಪುಗುಯ
0: ಲರಿಯಗ ಹೆಸು ಸುಲು
3: ಬುಗಿ ಅರಿಯಗು ಬಿಲ್ಲಾಗು ಉರುವಿನ ಲುಲೆ ನಾಗರ ಹೋ ಲುಲೆ ನಿಯಾ ಬಿಲಿದ ಉಬೌಲೆ ಲು ನರಿಯಗು ನಿಲೆ ಇನ್ನಾರ ನೀ ಜೊಹಾಗ ಅಗಾಂಬ ದಿಬ್ಬಾಯ ಲು ಇನ್ನಾರ ನೀ ಅಗಾಂಬ ಹಮುತಿಲೆ ನರಿಯಗು ಬಿ
0: ನರಿಯಗ ಪಿಲ್ಲಾ ತುಲು
1: ಕಾತೆ ತಿನ್ನಾರ ನೀ ಬೈ
0: ಲಾರಿಗೆ ಲದಗ ನಿಪ್ಪಿಲ್ಲ ತೋಲಿಗೆ ದಹ ನಿಲೆ ಅಬ ಎಲ್ಲ ಫ್ರಿ ದೊದ್ದಿ ಮುನೆ ಹಮ ಹುರಿ ಅಬ ಲನಿಯಗು ಹೋ
1: ಮದರಿತ್ ನನಿ ಮುರು ಸುತ್ತುರು ಲೋಗು ಉಗರಿಲೆ ಕೈ ಹೆಚ್ಚು ಹುಮ ಲು ನಿಗಿರಗದು ಅಬಾದ ರೀತಿ ಹೂ ಲಿದ ಫೆದು ಲೆ ಲುವೆ ಇರು ಎಸಫರು ನಿ ಹುಸೇನ್ ತು ಲು ನಿಗಿರಗದು ನಿ ಹಸೂಸು ಲೆ ಹರು ಇತ ಹುರಿಯು
0: ಅಬ ಯ ಹಗುವರ ಗುಸು ಹಗಿ
4: ನಿಗಿರಗದ ಬೈಲೆ ಬರವಾಸಿಲ್ಲ ಬಿಗಿರಗದ
0: ಬರವಾಸಿಲಿಗಿಯ ಅಬ ಹಿವೆರುತಿ
5: ಸಾನ್ ಹುಆನ್ ಕ್ಯಾಪಿಟುಲೋ 19
0: ಅಬತಿ ನನಗ ನಿಪ್ಪಿಲ್ಲ ತು ಹೆಸೂಸು ಅಬ ಲೋನಹ ಅಬ್ಬೈ ಚಗದೆ ಅಬ ಹಿಚು ಗುಸುದರ ಅಬ ರೀದಿ ಲೌತಿ ಹಿಯು ಲಾಬ್ಲು ಹೆಸುಸ್ ಅಬ ಹದರ ಗುವಾಗದ ನಿತಾವ ಅಬ ದಗು ಕೊಲೊರು ಗುಚ್ ದಮೆಮೆ ಜರಫಾಯ ನುಬಾದು ಅರಿಯ ಗೈನ
1: ಕಬಗರಿ ಲಾರು ಇತ ಉರಿ
0: ಅಬ ಹಗಾಯು ಹಾಲಿಗಿ ಬೋಗು ಅಬ ಯತಿ ಲಾಫ್ರಿ ನು ಪಿಲಾತು ಅಬ ಲನಿಯ ಗು ಹೋ ಹುರಿ
1: ನಸಾಗರ ಲಿಯಾಹು ಲು ಹಸುಬ ದುರುನಿ ಲೋಗು ಮದರೆ ನಾ ದುರು ಲುವಾಗು
0: ಅಬ ಲಾಫ್ರಿ ದು ಹೆಸುಸ್ ಲಾವ್ರಿ ದಿ ಲಾವ್ತಿ ಹಿಯು ಲಾಬ್ಲು ದೌದ್ ಲದೌರ ಗು ಕೊಲೊರು ಗುಚ್ ಅಬ ತಿ ಲರಿಯ ಗು ಪಿಲಾತು ಹೋ
1: ಅನಿಹ ಒಗರಿ ಲಿಗಿಯ
0: ದ ಹರಿ ಬಲಿ ಹಾಪತಿ ಗು ಫಾದ್ರಿ ಗು ಹೌ ಸು ಸು ದಾರ ಗು ಅಬ ಹಗು ಮೆಸರು ಅಗುವರ
4: ದಾಗು ಬೇ ಲಾವ್ ಗುರು ದಾಗು ಬೇ ಲಾವ್ ಗುರು
0: ಲರಿಯ ಗ ಪಿಲಾತು ಹೋ
1: ಬರು ಹಮೈತಿ ದಾಗು ಹಮೈ ಲಗು ಗುರು ಲದಿ ಗಾವು ಮದರಿತ್ ನನಿ ಮುರು ಸುದ್ದುರು ಲುವಾಗು
0: ಅಬ ಹರಿಯ ಗು ಹುರಿ ಉಲ್ಲು
6: ವಗೆ ಗಲುರು ದುತಿವ ಅನಿ ಸೆಗುಂ ವಲುರು ದುಲ್ಲು ತಿಲೋವೆ ಲದ್ದಗ ಲರಿಯ ಗು ಲೋ ಗುಲ್ಲೋ ಗುಲಿರ ಇಲ್ಲ ಬುಂಗಿ
0: ದ ಲಗಾ ಬುಬಾಲಿ ಪಿಲಾ ತುಲೆ ಅಬ ತಿಮ ಲನು ಫುದುದು ಅಬ ಎಲ್ಲೆ ಬೆಲುರು ಪಲಾಸಿ ಉರುಗು ಅಬ ಲರಿಯ ಗು ಲು ಹೆಸುಸು
1: ಹಲಿಯ ನಸ ಬುಗುಯ
0: ಮೋನ ಬುದ್ಧ ಹೆಸುಸು ನಿಕಾತ್ ಅಬ ಲರಿಯ ಗು ಪಿಲಾ ತುಲು
1: ಮೋನ ಬು ಬುಮುತ್ ನಸ ಬಿದತ್ ಸಬುಂ ಲೋಗು ಗಬಾಫು ನ ಲು ನಿಗಿರ ಗದು ನಿಬು ಗಬಾಫು ಆ ಲು ನಾದರ ಗೋದು ನಿಬು ಲೋಗು ಗುರುವ
0: ಲರಿಯಗ ಹೆಸು ಸುಲು
3: ಉವತಿ ಹಮುಗ ನಿ ಮುರುಸು ಉಬಾಫು ಬೂಮ ನುವಾಗು ಲು ಹಮುಗ ಮೀಚು ಲಾನಿ ಬುಂಗಿ ಬೋ ಲಿಗಿಯ ವೈರಿ ತಿಮ ಲುಬಿ ಲಿಫಿಗೊಂ ಲೆ ಎದೆರೆಗೆ ರುಬಾಲಿ ನ ಬೂ ಸುಗು ಬಾವು
0: ನಮಗೆ ಅವರ ಲಿಗಿಯ ಅವ ಲಾಲ್ಗು ಪಿಲಾ ತುಯ್ದಲು ಬಲ ಲಿಗಿರಗದು ನಿ ಹೆಸುಸ್ ಅವ ಹಗುವರಗು ಹುರಿಯುಲು
2: ಅಹಿ ಬಿಗಿರಗದ ಮಮ ಬುಗುಯ ಲುಮಾದ ಉರುವ ರೋಮನ ಫುರುಮಿಯ ಗ್ವಾರಗ ಲೆ ಅರಿಯ ಗುತಿ ಲುವ ಗೊಲ್ಲಾಗು ಉರುವ ಇಲ್ಲ ಲಾಗನಿ ಉರುವ ರೋಮನ
0: ತಲಗಾವು ಬಾಲಿ ಪಿಲಾ ತುಲಿರ ಅವ ಲೋನ ಅಸಾಗರಿ ಹೆಸುಸು ಅವ ಲಂಜೂರು ಲಾಗು ಹಲು ಲೆ ಹಗು ಸೆರಗಲೆ ಉಬಾರು ಎಲ್ಲೋ ಬೈ ಹರಿಯ ಗಾ ದೂಬು ಗಾ ಬತ್ತಾ ಅಲ್ಲಿದ ಹೆರೇನು ಹುರಿ ದಾ ಮಿದಿ ಹಲಿ ಲೆ ಬಾವೆ ಲುಬಾ ಲುವೆ ಇರೆ ಸೆ ಫುರುನಿ ಅವ ಲನಿಯ ಗು ಪಿಲ್ಲ ತು ಹೋ ಹುರಿ
1: ಅನಿಹ ಹುರು ಐತ
0: ಅಬ ಹಗು ಅರಗು
4: ಇಲ್ಲ ಇಲ್ಲ ದಾಗು ಬೈ ಲಾ ಹುರು
0: ಲನಿಯ ಗಾ ಪಿಲ್ಲ ತು ಹೋ
1: ಉಸಿಯ ತಿಫ್ನಗೆ ನಾದರ ಗುನಿ ಹುರು ಐತ ಲೋಗು ಗುರು
0: ಅರಿಯ ಗ ಹಾಪುತಿ ಗು ಫಾದ್ರಿ ಗುಲು
2: ಮರು ಐತ ತಿ ಆಮು ಲುವೈ ಉರುವೈ ರೋಮನ
0: ಲೌಲಿರ ಅವ ಲೆದೆರಗೆರು ನಿ ಪಿಲ್ಲಾತು ಹೋ ನು ಲಾದರ ವಗು ಲೋಗು ಗುರು ಅಬ ಹನುಗನಿ ಅವ ದಿ ಲಾಫ್ರಿ ದು ಹೆಸುಸು ಬರಿನಲ್ಲಿ ಲುಗುರು ಆ ಲುಲಿ ದಿ ಲಿದ ಫುಲಸು ಲೆ ಓ ಬೈ ಅರಿಯ ಗ ಲು ಫುಲಸು ಲಾಬ ಉಗು ಗೋಲು ಗೊತ್ತ ಅಲ್ಲಿದ ಹೆರೇನು ಹುರಿ ಏ ಹಾದರ ಗೋಯಿ ಲೋಗು ಗುರು ದಾಗು ಹಗೆ ಬಿಯಾ ಉಗನಿಯ ಉವರಲು ಅಬ ಲೋಗೆ ಕಾ ಲೋ ಅಬ ಲೋನ ಹಾಪಿಲ್ಲ ತುಯಿಚಿ ಗಗುದ ಅಬ ಅಬುರಿ ಹೋ ನಿಲ್ವಾಗು ಗುರುವ ನರಿಯ ಗಣ್ಯ
7: ಹೆಸುಸು ನ ಸರೇತ್ ನ
1: aruwe ite huri.
0: Saragwa ya hada ya huri wali hati aburi hauni iligi. Ladiga fulasule nye ilubai. Hadara kwa Jesusu lagu guruwa madisi tuburu. Ani lida hebreo griye guluma latini na burudu. Ligi haria kubai habuti kuhafadini huri ulu pilato.
2: Maburi daba nye haruwe ite huri. Buruba le haria kubai lagu haruwe ite la huri.
0: Awala nye kupilato hon.
1: Le buruna libai buruna li.
0: Lari ge hadra gunni sudara go Jesus log guruwa aba handu no la dora go aba hadu go gadir fani dita aba fani dinu kada sudar aba gi handu gunu lisimisi ke marcha wa go tubai aba rgunyo fiesu I gunu unabu aba hari go sudara go hama go
1: mahari dago wa mo aure wa ma tuogo ari wa ma mu ga gabala aganyiro
0: itrania la go fulinu le tani go belene no bungi
7: Fari
0: ko hahu kuna dalara din kana. Aku re rahu ya tuatu ni sisi si kabala agani. Itere le no bai di hadu Maria to lumari klofosi. Tuma Maria Magdalen. Da lari baru Jesus lugu churara luba du disipulu le. Hise bai lu saragu. Aba lari ngu to lugu chu.
3: Nugu chu. Aniha. Birang.
0: Apa lagi yang gunung disiplu?
3: Anuha, bukujo.
0: Lama kita orang lagi ya. Apa lagi res biru gunung disiplu lagi yang lugu? Lari Yesus kata ille. Kesubuh dilani Yesus lugu. Gumpul ni lah. Sun le nu bi ladu gini. Lagu asal baru. Apa lagi yang gunung lagu gumpul iru? Le tani yang gubai le nenu punya.
3: Magar buhadina.
0: Yang ia bafu tu tau dime. Garu hit. Abah hati teragut tu, abah mudu siti na dime itu gua. Abah hichu guni luagu abah wewe. Abah hichu ni luagu liom. Abah latu nu Yesus dime garu hit itu gua. Abah lari aku.
3: Gum fulia. Song. Kata.
0: Abah labu lu cagu. Abah longe. Wei ligia. Abah wei lubal wei resefun. Mabu seru te dihuri yulu. Leretenu hago bukiri ya luagu guru alida luayiri ya mera guni Ladiga wairi tiwei lige Lige hamuni ya haba iluma pilato Lulona ha ahala hei hayada ha dawa gonyu banya luagu guru wa Lugie lagida nu hago bunyengi Aba dihodi suda ragu Aba ahala chuni iliada furume ti bukiri hadangi ha Dawa gonyu banya luagu guru wa uwara luma Yesus Lari gie Aba ahala chuni iliada leaba Dale hayara fadubai Nu Yesus, abah hari ini log hilal lila, lige mahal cuchu hamma lilubai liat. Abah lebi abah sudara, abah liminunni Yesus lobo agun tau abah efen. Abah lafridu hita lumat du nanyengi. Meri hubanin le, lige abah dagubani, ani aniya galumuti inarun. Subuh dilumuti logo aniya galani inarun ilugiye hafinyer. Laduga lasus terdubai burikate le. Nun lagu fulen ulle taninya gue beleren ubungi.
7: Mahal cuma bayi niaba abu gua.
0: Aniya katikinya tidak leren ubungi u.
7: Hari ku bayi lagi ni lagu bayi.
0: Lari Yesus kata ille niaba ugeri hari mete ana ini tihose. Falan buti meh ugeri ligi Yesus. Lalu suaramu daguar gilna ladugai, laduga lanuf dehawai huri. Aba lamuri hani lugu bu Yesus sunuma pilat. Aba lichi gunilo. Aba lanengu ni Jose lugu bu Jesus. Aba gien leabi Nicodemo. Leme hanyidu bai. Ayanu haluma Jesus kuño. Aba leabi lau saragu ibiñe. Aba tihanengu ni Jose loma Nicodemo. Lugu bu Jesus. Aba hauburu ni tau gamisa to tuwa gotu lau ibiñe ligia. Segu hagaburi huriyo luba habunaha. Nyenye aba fuluri aga ilida fulasu leenye ilubai. Hadara gue Jesus luagu guruwa. Lida tiflasu ligia, nyenye aba umuahu iseri le maisurungil. Nyihi hichi gai lugu bu Jesus. Naduga jarafala umuahu ligia, naduga ginye lagume serala buga lue yuri emera aguni.
5: San Juan, capítulo 20.
0: Beyi dimasu, lubalaruga dale buri gagili, abatidi Maria Magdalena arihe umuahu. Data celi riba ini, wali dulu leli dulu umur hanya. Abah ti deh bagoina, lenyi wabai, au loma Simón Pedro abatania como
8: bari ama Jesús le da el mua ali ufna sahichi gai
0: abati wafrido abawodi loago umua ora odi bia gwe wagi ai bagoin por ese na loi Pedro aba na chile reforme loago umua aba nele mchori hanyehi gami sergunyo nari hanyehi mebelutin lari gi aba la chile no Simón Pedro aba lebelo no lido umua gami se to abo lagre wago Jesús Tuge irguyo gie lari hanye. Gamisa ti to bo lobro go lichig Jesusu. Mama lida yo aba tuma buri to bo lagre wago. Hobro gutia tabugo. Aba get nebeluru. Aba nari hini le asuse re Dubai. Aba na finye ro lagu sarali la Jesusu lida ge oweni. Ligi aliti gufuna danani le taniye go belere rubu yo lagu la sarubala Jesusu lida ge oweni. Aba ti wagiri budu wabiyo. Aunti Maria, aba tere de no bogu de Yahua, lubadru muha. Sun, anuhala Yahua, aba tele mucho ariha lido muha. Aba tarihi bia angeligu, haru tu hadarago. Nyu lenye lubaibuga, lugu bu Jesus. Aba lichigu gien, aba lugu di gien. Aba haria gu angeligu hagetu.
9: Kawagu ba Yahua.
0: Taria gahon.
8: Baruha manabure. Bide tinuhale lahichigu.
0: Kai tariya go itara aba tadikira go aba tarihi ni Jesus wa ni hala nye ibide titun lagu ligiela aba tariya go Jesus tu
3: ka wagu ba Yahua ka balu habai
0: sunti tariya go lagu lela oni girbali fuluri age dimre habai tu aba tariya go lo
8: ahi banaga lu bai ariya ga bai nu halela bichi ga bari nam gai
0: Aba di lania go Jesus tu
3: Maria
0: Aba tagara ragun Aba tania go lu lida herenu huriyu
10: Rabuni
0: Mini lalira maestro Lania go Jesus tu
3: Magura banu agu Ladaga mamuda irugi rina lenye hilubai nugu shi Baiba Bania ga mehon nani disipulu go lagu naibuga la lenye hilubai nugu shi Leginye hugu shi Nubungi yete leginye hubungi yete
0: Aba titidi Maria Magdalena avisaranya disipulu guluagu ariya tali la Jesus ani ariya galani burikate ile tu lu taniya guni hon Veime meligia guño ondra guha disipulu gelin ile ti ben hao la dega hanufu de hawai huri ligi le belu Jesus aba larana mu hamida aba la busuru hon itara
3: nye la darangilo hita
0: Larige laniya guni lira Aba larufu duni luhabu luma loba hon. Aba hagunda rangu disipulu gulau harihini Jesus. Aba ilaniye gu Jesus hon.
3: Nye la darangilo hida. Itra ke ilona nina nuguchi. Itra liyagya nona hana.
0: Aba ti lafunu hawagu. Aba laniye gu hon.
3: Resibi humai si firisando. Ahin ferud na huma hafigon amo. Ferud na wale. Ahin uwa ferud na humani. Redi hali uwa ga ferud na wala.
0: Tomasi abahada ge dusu disipulu gu leon bai haniya gamado. Uwati hama dalle liabi bai Jesus. Lari ge abahaniya gu hahi bidi disipulu gu lu.
2: Ariha wa maali wabude me Jesus.
0: Lari ge Tomasi hon.
4: Ai marihina lari ge gurabu luagu luhabu. Danime nifinga lidu huyu le lari ge gurabu. Danu habu lidu luba siyambi na finyeru.
0: Widiweyu lari ge. Ondra guhaya disipulu gutida aba mundo. Nyenye ti Tomasi hama daligi. Lausu gelenyu lien la ben hau. Aba lebeluru Jesus. Aba larana muhamida agua. Aba labusuru hon itan.
3: Nyen la darangilo hita.
0: Aba laria gulu Tomasi.
3: Dabi bifiga nyahu. Ariha bayme nuhabu. Dabi bayme buhabu lito nobo. Masigra ba lauli logwa afiyani. Afiyan ba.
0: Aba ti laria gu Tomasi.
4: Nabureme, nubungi yute.
0: Lariya ga Jesus ulo.
3: Tomasi, afinya di bugueto, dadiga ariha badi nala. Fulaisi watin hafinya rubanya marihi ga hagiya.
0: Adiga yati Jesusu, amu saragu milaguru hagibu gelani disipulu. Lewa baiburu nyeti daliburu to. Laburu du baiburi le, lu hafinya rulog Jesusu la Kristu be. Lelira bungi. Lugie gabagari huma, keisi lani gulau hafinya no.
5: San Juan, capítulo 21.
0: Larigue, abay la rufu de Jesús lu guajo lan discípulo gularu guna la giri bei Tiberias. Aniha ligaburi la dugani. Lida en aba Simón Pedro, Tomás leu behania gamado, Natanaeli le lila na cana, le lani Galilea. Lirahi Sebedeu, hama ya bia hada gelani Jesús discípulo. Abalaria go Simón Pedro hon.
9: Nem buga esenia.
0: Abaharia golu.
2: Wai buga ginye buma.
0: Abahadi lutido hagune. Abahodi. Suari bligia manyugutia nikat. Dale aruga dene lubai. Abahari ni Jesus unye larudun. Ibida tiebe hon disipulu gu luagu Jesus ula. Abat lania gu hon.
3: Numata gu. Manyugo gitu sa.
0: Haria galu.
2: Ua.
0: Abat lania gu Jesus hon.
3: Sigo maluegen tombere ugune. Hanyuguba.
0: Abahaguna. Lari gen. Siaye behachawarunu. Seni dunarugugin. Lehi beudro tida. Abad naniego, au huan lo Pedro.
2: Jesus utiale.
0: Ke ilagambu Simón Pedro, logo Jesus ula, abaladoro no ladorago, abalachubaro dunargo. Hahibri discipulugo, abahoudi laro be taugune. Aduruhen hamo seni bui haudre. Ke abarguin la sa metro, hadisa lo ibeya. Dale, harari no boi muarugo, abahadari no wati gemet, lau enyegura. Lau aba udro ligibogu tu mafein. Aba laniego Jesus hon.
3: Baruhu mafiyo hata ye udro ha hadigi banyo.
0: Aba ladino Simón Pedro tido ugune. Aba ladurgu dunu seni larun beya buin hau udro weinu miti. Saadi mi saa iro wayan. Lau sun hibe maheiri dogutu seni. Aba tlariego Jesus hon.
3: Higo gu hata pachata.
0: Uwat niaba hata ge disipulu gu algu dogutu kate ila. Ladega subudi hamane luago Jesus ula. Aba liabi, aba lanigo no fein duha burugo, aba lichugo no hon. Ligia meme ladega lau udure. Ligia lirua, larufu dago Jesus ulu gua hon lani disipulu gu larige lasaro lida ge uveni. Larige hatu bachati, aba lariego Jesus ulu Simón Pedro.
3: Simón, lira Juan, hinsi te nasa abon suga lau nisi hon ha.
0: Lariego Pedro ulu.
9: Aha na bureme. Budi tubun lagu hisi yang banyu.
0: Lariaga Jesus ulu.
3: Goni gibanya tenani.
0: Aba elal gudni lagu libya mawias.
3: Simón, liran Juan. Insi tenasa abun leti mati mati.
0: Lariaga Pedro ulu.
9: Aha na bureme. Subudi tubun lagu hisi yang banyu.
0: Lariaga ulu.
3: Goni gibanya tenani.
0: Aba elal gudni lagu liru mawias.
3: Simón. Lira Juan. Hinsa tina sapon.
0: Aba liru dago Pedro ladega lalgu duni Jesus luago liru al weya so ahin. Hinsa lubay lo. Aba lania go lo.
9: Nambure me. Subudi ti sun kata ibu. Subu se tibu luago hisi e banu.
0: Aba lania go Jesus lo.
3: Goni gibanya tinani go. Ninaro bao. Lao na lame ha nibure ngidu bo. Sansi gwa tibo apa bidi lengi lumuti babusera. Gamalumo. Damele weya dibu. Iyura rugu bali me baruna, aba me laguru nibu sombadi, aba me lanugu nibu lenyihi lumuti bamuse rubabidi.
0: Lau lariya guni Jesus ukata ile, la subu diragu di ida lubala ligaburi lome Pedro. Lulichu gu uweiri guni lubungi yu lau. Lari gen, aba lariya gulu.
3: Falabana.
0: Da ladigira gumba yu Pedro, aba larihi lagu anitela disipulu le hisi yetimaba ilu Jesus harigi harigi. Le meme anyuru bay lobagi Jesusu lida adinerme. Le gie algu dubali Jesusu kabala wadage ederegere. Ta lari bali Pedro, aba lari golu Jesusu luago.
9: Nabureme, asan le, kapasa asu serdalu.
0: Lari ga Jesusu lu.
3: Ahana busne la bagari dun darime nagir budu, kame gie bumu, buguya falabana.
0: Aba ti leiba gudimure. Ada hibri lani go Jesusu luago moe bailani ge disipulu ligi. Maria guti Jesusu luago moe baila. Aria gariguti.
3: Aha na busne la bagari dun dari lumo nagir budun. Kame gie buma.
0: Ligi meme disipulu ligi le choru urbani buri kata ile. Aburi habanu gie gara dato. To hali habu gueto. Ani subudi wati luago inare nila le lania guga. Ani gie saragu kata ile daga Jesusu. Ahi hamu ga aburu hawa, aba aba. Afia wati lagu mabarata hamu ga buri liburu to aburu hawa tu lau lida sumu bau.
9: Hawade gi mari apostolugu. Kapitulu aba.
11: Lu Teófilo. Aburiha tina bun ti da furumetu nigara da luago sun le la digu bai Jesusu luma le la rufu da habai. Luma ge lagume se ha luade gi mari. Dari luma uweyo le la mude iru bai sielo. Lubara ge bai lidi sielo. Lau lubafu sifiri sandu ruti dimure hon apostologu ha mehalanua dirubayo. Lida bian wenwe yule loubei ubowago larige lasaru lida ge oweni. Arufu da guati lungwa furangu hon sarago weya aso luago winwa lan. Aba buriti la dimure han hon luago larua ihabungyo. Dame han le hamage li lubei apostologu Jesusu. Arinyaga timeha hon lu mafridu hama lida ge uburugu Jerusalem. Larinyaga hon.
12: Agora para romar lá com feru forama se ele lixo o benugo se rum. Leu água bem na linha da rua. Subudi rum muito logo para dizer que da lá com a laudona. Gamanumo, na sopa de rango em rum, logo malo da lá que é arma para dizer o alau se fio e sangue.
11: Dante le onda era gonho raia lá apóstolo goluma Jesus, aba halo gudani.
13: Wabureme, a niha sa da le lumbe, bicho guni e Israel lum la rua em ha?
11: Larega Jesus rum.
12: Sinya ke Jesus duro ni kala meyo o kala dala lu di be lu chi lau lu pafo lu la dogo ni kata ile. Kamalumu, tamele li abi si si santo wago, ti bi o bau pafo lu ge fermo manu wago tanto Jerusale ki logo ugudea, Samaria, ki lu logo li disi agi fulasu kubogo.
11: Lari ge lariego ni Jesus o kata ile, sun ayanha lan ariegoi, aba li yuru niwa, aba li abi aba duwairi, aba la dogo gulao, Aba marihi hamali la. Yenye nu aria gwa sielo suma mude reina la Jesusu. Ligie hasali ragu biyama wugiri ya harugabu harutu hadeg ragu. Aba haria guhon.
12: Wugiri ya gali lea ni. Kawago herete aria gwa sielo. Jesusu meme lea mude rupa yi sielo humano. Liabi ya ba itara meme kai harihi ni lidi.
11: Aba ti hagiribu do apostolo guloige wubu le giribu olio ulu uburu gu Jerusalem. Yarafa ti kaiburi milu metru. Dale hachiliru bai uburugu. Aba hamudeiru lido rumu inyoti. Yenye Fedru hada, Santiago, Juan, Anduresi, Felipe, Tomasi, Bartolome, Mateo, Santiago le lirega alfeo, Simon le lida bai adamurini le giri bai kanonisite. Luma hudasi le lamule Santiago. Ondere gwa yuhaya sunha ge sunha dan lu hafuri idu hama ha hibri wuriya, Maria to lugu su Jesusu hama lamulenu. Luagu aba weyu lida dan ligia, aba laramu Fedru hagibu ge sun afiyeti ya hanyembaya, hawara san wengirige, aba lariye guhon.
9: Idu hanyu, nultibu ga lagufiru le lariye gubisifiri sandu li umu lukukinye David tida lerenu bungyu, lida le ladumare habu ilagu hudasi. Le adun de habalin ha anigbalin Jesusu adaira. Aba meha handa gewani gukudasi. Eni gafanan ti meha lida wawadigimari. Gamalumo, aba lidi, aba lagain haba fulasu lausensu le afai iruba ilu luagu uribani lela digube. Aba laburha inyugie, aba lafonje, aba lafridu sunni sasa. Taliha gambu balin girige ha ganomba in Jerusalem. Aba hatu ni fulasu ligia. Aseli dama, mini la lida herenu, lufula sumhitu. La diga burua nyulinya tida liliburu salumu, rei de taluba maluga. Ua hamaa ganouti ya tida, aringa tiginye nyen. Rua la lubara lu amu. Italalia lubaiti, lunti wanua daha aba bugiri wadagie, le meha vama tisundan le vama lubai Jesusu. Luma gie dale la badi serubale nkwan Jesusu, darilumu dale la mude rube sielu, lule megu wa la kudasi, lukanyara baila lichigun fe uwarawama, luagu lagu yugun Jesusu lida gie oweni.
11: Aba tihiri du biyama hadaja, Jose lememe giri bai barusuwasi, lememe gie giri bai hustu, luma Matias, aba hafure idu itere.
13: Wabureme. Buguya le subudi habu bai tunha nigi sungriya. Arufu da bai wong kala hada ge bian wugiria ha banua diru bai. Lun le seri viduni bukaisi apostolu le venye gua hudasi. La diga feridi la li hudasi lubara la diga la figon ha. Ani nyudu ha lidu fulasu le la duna bai.
11: Abati hadigu ubunuruni aba labri haluago Matias, luma ge ora ligia, aba halila hada ge apostologo.
5: Hechos, capítulo 2.
11: Da la chilri bai luei rufedu le pentecostese, onde regulhanya sun lanigo Jesus lida aba fulaso. Sodini, aba lagambu aba arinti ni nyubu itisielu ge keidale lafuru aba garaba liherepi. Aba lagambu tido sumu leto yei habayi. Aba lasali ragu watu gemeki kama hamuga iyeye louje hachige. Afare inhuwa yu, louje kada aba hadage. Aba habunchu suha ge lo sifri sandu. Aba hagume seru adumre helida buri amu liyeri iyeye luwe hereru segun la dumre gedun ya sifri sandu. Lido buridan ligia, yei buriano kuri Jerusalenge hagunfu lite lida hafie. Nyibu itie gen lida jesufu lasu bowo. Dale hagambu bali arenchi ni ligia, aba hondero gugo grigia. Ibidi heho kaba la hasami na ladega kada la aba hada ge grigia hagia agamba hamuti le ariyo waguwa bai lida herero guanarigi. Aba taweri duhanigi, aba haria guhama guwa.
14: Mafu megia Galilea na haa adimu rehabanyi. Ida niyati wagambu bali ya adimure halidan lererun kada aba wadagi. Anyehi grigia parutia na ya, mediana, elamuna, mesopotamiana, udeana, kapadosiana, pontuna, ama asiana, surigiana, pamfiliana, egiptuna, lumalidan gebi frasu afrika, le jaguru meme boilo isireni. Anyehi gini romana agano utia ya. Anyehi hadagi huriyu, laduga huriyu, ama hazugurigu. Ibiri, Barika malini gaburi hafini ya huriyo. Anyehi dini ya grigia, kureta na hama arawia na sunwa gia agamba wa muti ya adimuri haluagu uluwari kumbungi ulida vereru nguanari.
11: Weri tihanigi sugu bai, ibidi ya hon kaba la hasami na aba buriti hali gudagu hamo wa.
15: Taswa mini la sunle?
11: Hibiri, aba hihera hao lani gu Jesusu, aba haria go.
2: Bacharu wa nyami ruguhani.
11: Aba ti laraya mu Fedro, hama ha Hibri unso apostologo, aba laria gu lo umala lihere ki.
9: Uguri ya kuzena, hama sunha aganoba nye Jerusalem, agamba humele lube inaria gu nihon buidu. Subudi kumamu ke kala lila baikati le harihu bai. Mabachar wati ya mugiri hake haritagu, ladana gu bai gili nefu binafi gueto. Kate le harihi bai, Ligia meha le wago bai la dumre ha joeli, le profeta, dan le larian gu bai. Li don burime la gumu hon veyu, li nya larian gu bungyu. Nona ha bai nani sifiri ha wago sungirigia, ha dimre ha bahisani gluegie nobadina. Ke vene du banya weya ya mutu, harihi ba niburi inti arufu duni. Li don burime veyu ligia, nona ha bai ginye nani sifiri ha wago idamuni, aba me na dimre ha hayumulu gu ginye. Narufu daba, onwe mbubri kate buiti sielu, adiga nuguya me milagru lida mua. Narufu daba ginya hita, watu gemeti, luma duweiri lau gumulali ubowo. Laburi gaduba veyu, lafu na daba hati ke hita, ubarge la chiliri luweiri wabureme veyu weiriti ani hanari meti. Ani sume haa guwar tuliri bungiu, hasalvaruba. Agamba humai lubeiti le lube inania guni. Huguya vuguri nya Israelina. Kele hisubudi, Jesusu le Nazaretna. Aba meha vuguri le anua diruti eni arufuda lumuti bungi uluagu. Gabafun la lau milagru luma buriseini le ladigbe hagana gua lidagi. Lau sunlira, da le ladere gerua bi hun. Aba hafaru ni hilagu bai, lau hedere geru ni hon vuguri nya gafigo utia. Luhadara guni luagu guruwa itara kei ligaburi aranse hani le larita gubai bungi ulumagi efrumi yetida. Aba la sefru ne bungi ulida ge lubafu oweni, agu yu guaguda lumuti hada ge hilanya, ladiga sinyala gabafu la oweni luagu. Larian hane uruwe David, dale ladumre ha luagu Jesusu, sunwa anda nariki ni nabure me nuba nuba, la ubungi luaigie lomere, Uwa bai egwa gudutina. Ligia tagunda rube na nigi, eremu hatuguya ni nyenye bui lau ugundani. Labagari dubasun nugu bulau emenigini. Ladiga migi rumbubadi na lida umuahu. Migi rumbadi bulu lanyara du lugubu bubwe le sandu bai. barufu du bay lemeri I bagarinu eni bagunda raguag du badina lau binyua I duhenyu lunti na dumre ha hun furang lagu uruwe Davidi la diga hilal la meha waguche Davidi bunava ligia eni gayara gili wariki ni lumua tilu lumu veyule Davidi aba meha profeta ligia ani subudi lumuti meha lagu frama silali la bungi lu lau afi yuruni Lagu lichigu bala aba handa gen la diga wagun lu uruwe me. Adumre hati lubeti Davidi lagu lasana u Kristu lida ge oveni, lagu ginye meredebu la luani lida habara hilanya, manyala dun ligia me lugubu. Saragda lumuti lubeti bungi u Jesusu meme ligia lida ge oveni, ani sun wagia ge fenti vo lagu lira. Larige lanyura guduni bungi luege lomere, lau sarago uweiri guni, Aba le resi biruni si firisandu le frama se lubei von lumagie uguchili. Aba ti lona hani si firisandu ligia wawagun. Ligia kate le arija humali bay, luma le agamba humali bay gueto. Mama David amude rubei cielo. Arienga ti David iguanarg. Larien hare bungyu luna bureme. Nyuruba luegie novere. Dari nichigunia baga niñu labugyom bugudi. Lunti kasubu diruni sun hunguya Israelina, luagu Jesus sumeme la lehadara gubei luagu gurua, adiga lali la bungi lu ligia balava salbara gile, ligia me ginye vabureme.
11: Da hagambu bali kate le, aba lebeluru igairu gutido hanigi, aba harinya gulu fedru luma hon hibri apostologo.
14: Wadu enyunu, kapasan waduk.
11: Aba lerinya gu fedru hon.
9: Asakri kakuma. Badise huguye me cada abali daliri Jesucristo. Ferudu nu alamu gahifigon, rulamu ge bungi si frisandu hun. La diga frama se kali bungi luagu lichigu be la ginye si frisandu hun. Lumahon ha diga obagun, lumahon ha agana ubanya dise, lumahon sun ha laguara ubanya bungi, lun lani guhama.
11: Louburi dimure le lumaburi amo la dimure hefedru hon, abalaria guhon,
9: Dire kuma, havei ha gibir grigi a salufri tinha ha.
11: Itera liante, aba habadi seiru, ha adigo banyagasu lo lerero, aba hayabi keibri iru amilu grigi a lu hafienu luago Jesu Cristo veio ligia, aba hedere geregun hongo a lu hafuren deiru ni le harufu da habai apostolo guhon, afaren rei na hamai hamati, ondara go hagi a lu heigi fein luma lu hafuri eidun. Lou yano tuweri anigi sungu bai, luwagu buri seini luma buri milagro le ladigi bai bungi uhaganda kwa apostolo. Sunha afinyero baya, lida yano aba, aba buriti hafare inhani le hamati hadago. Halugure ya hafula su luma le hamati, aba hafare inhani lebegi segu lemege rukada aba. Sagu weyu hondara kwa tempulu rugulu hakudrogulu bungi, lari gyan, Aba hondarago lubi aba hadage lu heigi nu fein lida aba lau ugunda ni luma unabuguni. Aba ha halawaha ni bungyo, aba ti hinsi ha ma hongrige, aba ti ha anahe na lania bungyo ha asalbarubaya haun.
5: Hechos, capítulo 3
11: Luago aba weyo, aba lidi fedru luma huang tempul ruguladangri irwa robo weyo, le lorete afure iduni lu bungyo. Sago weyo, nyenye aba wuguri, maibugu tiluma ge laguri ya hon. Baru wugutiha, lobado tibena ritempulu le giri bay bena buidu mereuti. Luon lamuri ha hama ebeluri te tempulu rukun. Danle larihi bali maibugu tilige fedru luma huang hebeluri la tempulu rukun. Aba lamuri ha sensu hama. Aba ti larihi fedru luma huang luagu. Aba lariyago fedru luon.
9: Ariha baba wagu.
11: Aba larihi hawagu. Agura ba yabe hichi gu sensu lo. Aba larinya gu fedru lo.
9: Masensu tina. Gamalumu nichiga li lenuma tibu. Idaliri Jesu Kristu le Nazaretna. Saraba baibuga.
11: Aba lariga deni fedru loige luho bule lowere. Aba linyura gu ni ora ligia. Aba ledere bugudun lugudi luma lumuru guto. Aba ti lachubaru lularamu. Aba leibugu. Aba lebedru hama tempu lugun. Eibuga ino. Achuba heina, adimure heina luago luweri gubungi. Aba harini sungrige eibuga luma adimure he luago luweri gubungi. wairi tihani ge luago le susere du bainu kai subudi habali wugri ligia subudi hame luago ligia la leya ha anyuru bai amuri ha tubeneri tempulu le giri bai bena buidu maruku migire ge de lumuti mai buguti le arida gu bai pedro luma huang sunti grigia aba haibago lo tuairi hani ge luago tubara anda tempulu le giri bai lubara anda salamon le nyen habai Dale larihi bali Fedru katele, aba larinya gu hongrigi ya.
9: Hugu ya Israeli na, kawagu tawairi dahanigi. Kawagu haria gu wakama hamunga wagi ya reida wagu dubalimu girile. Eibu ga gudela wabafu olwagu la uwara gu woma. Mama linya, bungu leha bungu te wagutagu, Abrahamu, Isaaku, Luma Hakobu, ligi ya reida wagu dubalimu girile, Lun lichiguni linyu agei uweiriguni lun Jesu Kristu le lirau. Ligira, le meha hedere gerubai hon lurudugu, ani da lalugun pilatu ligira gduni mahatu. Nubara geka muria halu ligira wagdun Jesusu le sandubai eni richagua, amuria harugu huguya lu ligira wagdun aba gafara hati. Itara linye hafaruni le ichigu balin ibagari le tima timati. Gamalumon, Aba lagu yu guagdu ni bungi yu eni gefenti wa lagu lira. Ani haa vugiri le harihi bei, eni subudi humei, lau lubafu meme kesusu ligia le resibira erei. Afini luagu kesusu ligia reida guagdu balin kei harihi ni. Subudi nali ni duenyo, luagu bidi ala meha hun kala hadigu bei dale hafaru balin kesusu, huguya hama habuti. Lausun lira, Gufli lumuti bungi ule meha lariengu baihada gen profetagu, luagu lunti lala sufri rubala Kristu, ligia lubeiti asakri gakuma, giribu huguya melu bungiu, tibaba lamu gahifigo, aba meti ganyara lalichigu bungiu emera gunitu nguwani, laulona hanengesusi le Kristu, le anua dirube ilubara ge frumi etida, lausun lunti lala reda nuhesu Kristu sielu gueto, Tarime laran serune bungi usun kate le lariengu bihada gien profeta guha sandubanya. Ha abagari dubanya, lida meha dan le sigihilibe. Itara lian lubeiti, ariega ti meha Moisesi hon wagichagu. Lona ha bababure me bungi u aba profeta hidan gie guanargu ke lona hanina. Gagamba di huma lu sun le lube lariengu ni hun. Badiga sun ha madigiti engasu lau le lariengu bi profeta ligia. Hagi daruba hada gen lani gubungi. Itara lian lubaiti, sum profeta guluma gen Samuel lulubaru wago. Adimere hatinya, libugiri burikate le lumba ila susero de lidon buriveyule. Huguya lumba ingeresi birunin, sum le larien gubai bungi hada gen profeta gu. Luago tuginye hafule sei, daradu lemeha ladigu bai bungi uhama wagichagu, dale larien gubai lu Abrahamu. Nabini duma ya sungirigi ya hao ubogo gubanya, hao baduga wagun. Abala nuwa dahani bungi lirau, lulona hani hon furumye, lula binirunu, kadaba hidagye, laula sagarunu lidagye luriba higabu.
5: Hechos capítulo 4
11: Yengi ya Fedro, luma huang adimure hongirigia, lige hayabi hafadiru guhurio, Hama habuti gusudara ha onigiru baru tempulu. Hama ha lida banya hadamuri saduseugu. Gainitia ladiga harufuda ha Fedru luma huang, hon grigia. Arienga hagia luago arufuduwa la, luago hasaruba la grigia lida ge oweni, luya habagaridun, ladiga sarala Jesusu. Aba ti hanigu niya adangra. Aba hadaru niya frisirugun, dari laruga kei dari halilubai. Gama luma, Saraguhaya hadage ha agambu bali uganu le hichigu bai apostolo gu afinyeru tiye luago. Ha afinyeru baya, harigu wuguria kei buriyanu sengi milu. Laruga, aba hondara gu habuti gu huriyo, wuguria wairigu te lida hafinye, hama arufuda te lulurudu Moises Jerusalem. Yenyengie anasi le fadri le inyuti mabai, geifasi, huang, alihandru, hama sunha hadage baya liduhenyo anasi. Aba ti haunaha anigei Fedro luma huang. Aba hichugu niya lamida wa hadamuri, aba haria guhong.
14: Ka ubafu o ka ida iri harida guagde wugrile?
11: Binyu Fedro lo sifri sandu, aba laria guhong.
9: Habu tigu huri uhama bugirinya wedi gutinya lida hafinye ke halgu duniva lwagu buitile digu bay lung aba bugiri sanditi ida liya la larida wa gwagudun usienti valuha subu dirunin huguye hama sungirige ha israelina lwagu lau la lubafu Jesu Kristu le Nazaretna aniha lubay bugiri le ya higibugia areida guanyu. Jesu Kristu le meme hadara gubay lwagu guruba le lasara gudube ibungi lidage oweni, Jesusu ligia, ligia dubu le umbe hichi game bereseni, huguya ha abu no gutinya muna. Gamalumu, nyubu gele lun ligia bala dubu le tima timat, uwa ti amu lula salbaruni valoedige Jesu Kristu. Adiga michu tibungi amu iri ubogo gulu ganyara lava salbaru luweginye.
11: Da harihi bali gumadi mati luago adimre hela Fedro luma huang manufu de gani muruso ani subudi hamai luago mama hama grige aturi hetia sarago luago grige hama hafrume guarege abata weri duhanige abati hasubu diruni luago hada getia la hame ha ebu gubaye luma hesuso keiti yenye lubai wugurile areida waguaga dubai hama rara ligia siyati harinya guluru du nikata Abati honahania luru de Fedro luma huang luma wugurile areida guale bay bogudin lue hadamuri lugayara bayla hayanu hahamagua. Hariyagati?
14: Kabasan waduga ha wugurin ha? Subudi hamuti sunhaga noba in Jerusalem logo aduga hama lila milagru le ani siyenti veye da gun lao. Luma burucha gun lao uganu logo kate ile lida sun fulasu veverdi anya luma dimure handige hama ni ka un lida liri Jesusu luma gien uguni.
11: Abati hagua ruhon lu hebeluro. Aba haria guhon lu madimure ha hama. Marufu da hagia me lida liri Jesuso. Aba haria gu Fedro luma huang hon.
9: Samina huma hungwa. Ahin richalu beli gibu ye bungi lula digun le hu baby. Igira le lu baby bungi. Wagia, sinyati vama ni chu lau kate le arika wa malibe, luma le agamba wa malibe.
11: Aba yati heweri dirunia gumadi matia. Aba higre ga dunia. Madari tia ida luba la hadiga ni kata ho la diga dimure hetia burigrige buiti loago bungi loago kate le asusere dubai. Wugiri le reida gubai lo milagro ligia. Waria le sigilo bia wen irumulao. Dale lafuri dubai, Fedro luma huang furisi rugugia. Aba haudi le yehe habai hapanago. Aba habahi da guni sule haria gubai habuti gufadire guhama wugiri ya weri gutia hon. Da hagambu bali, aba hafuri ya idun, sun hagelu bungiyo, aba harinya go.
14: Wabure me bungi ubei, leadugu bali sielu, ubou barana luma sun kati. Harinya katibu, lau lubafu sifri sandu, yumu luguge David le meha bubuni. Malati hachagara gunecha anu hagibe bai ubugite. Malati hasami naru hada agwa, kate ile mesei wini. Hawugri hoa tinya, uruwe guhama gumadi matinya halani na ubou le. Ondra kwa hagi ya lu, eleda gun kontra wabure mebungi. Luma kontra, uruwe ilewe, lanua diruwe. Ani susara ti itara, ondra kwa atinya, Herodesi luma ponzi upilatu. Hida uburu ule, hama hamama boi huriyo. Luma hama israelina, luhadigu uriba ni lumbiro Jesus le sandu boi, le banua diruwe. Laulira, adiga hamuti sunle baransi haboi, lula susara dubala. Gwentonti, wabure me, ari haboi hasia duruniwa. Ruba niki wong wagie le bubuigu lu wadumure habuagu manufu devu. Harufu dabai bubafu lau baraida kwagu dine sanditinya ani adago buguya saini luma milagro lida liri Jesusu bubuin le sandubu.
11: Da lasu rubai hafuri ya idu. Aba langi gichu fulasu le yen lubai hondrago. Aba habunchu sun hagie lau lubafu sifri sandu. Aba hapuri chihani lere rubungi yu manufu devu. Sunha afinye rubaya. Aba labu haritago, aba labu habusero. Uweti ni aba ariyegu ti luago lumege luago lani la labu go. Sun kate ihani sun guwe luago. Aba ti hasigiru apostolo go adimruhe luago lasaru wabure me Jesusu lidage oweni lo sarago ubafu. Aba ti labiniru ne bungi sun hagia. Uweti ni aba hadage emegeru ti ni kata ladiga sun ha gafula subaya o gaba. Aba buri halugurunu. Aba hanigo ni tebegi, aba hederegeru ni hon apostologo, lo lafare ni hon hada ha emege rutinye. Yenye inti aba hada ge ladigu wago lewi, giri ti hose, agura houti, luago ubohu le giri be tipure aba hatu ni apostolo go beru na ve mini la lira le ichigu be digu de go ugiri ligia aba la luguru ni lufulaso aba la nigu ni sainso edere gere ho apostolo go
5: Hechos capítulo 5
11: Yenyenge aba ugiri giri ti ananiasi tuma safira tolumari aba haluguru aba fulaso Ugri ligia, aba la nige lida ge senso. Aba lidi lo libri hon apostologo, la famura kama hamuga ligia rigunye libihe loago fulaso, ani subuse titi sun kate itulumari. Aba tilarinya gu fedru lu.
16: Ananias, kawagu bigira lu laganyi runu mafia baningi lu ladig nu beyedu ni sifri san. Lau baredero lau libri senso le afai rubi bu loago fulaso. Mafunage bifula sumeha fulaso. Larigi en baluguru ne, mabi sensu sensu lu badigin le babu serube lau. Kawagu basami na badigin ni kate le, bungi balgu be beyera gu, mama wigirinya.
11: Da lagambu bani anania si kate le, aba labri ha hilagu be, sunti ha asubu diruba li kate le, aba hanufu dedagu, aba ti hayabi ni bure ingia, aba hobura guni anania si, aba hanigani abuna. Kaiburi iruwa ora larigia, aba tebelderu lumari ananias, ibide uni katetun luago le asustere dube, aba larinya go fedru tun.
16: Arinya ga bay nu, ahin luago lube ebegi le harinya go bay haluguri flasu.
11: Aba tarinya go,
17: aha, luago ebegi ligi.
11: Aba larinya go fedru,
16: kasa wagu hebelu lido uarani, luhocha go nilani bungi usifri itar, Anyate hanegu balimbu mari abuna hanega dibuginye
11: Lida meme ore ligia aba taburi ha hilagu be lubadu lugudi Pedro da rebel rubai ni buringie hagia adari ro hilaro aba hasagaru ne aba habunu no lobage tuma sunti grige ha afie me lo Kristo ama suha asubu gruba ni katele aba hanufu de dago sarago Adago tiburi apostolo gustarago seni luma milagro hada grigo. Aba tiburi hondra gusu afinha te lida fulaso le gire be lugar anda salamo un tempo logo. Ua te meha ni aba hada ye hamama bai afinha te hondra gutia hama afinha te la diga manifo. Lausu hisse hama su afinha te hondri ye sarago. Eibu eyo, eibu hayabi grigo alu hafinha ro luago Jesu Cristo. Dando ugurinha, feisi urinha. Aba ha hasagara guni e grige sandi te uma darugun, kida habara le luba lasig de Pedro. Gayara lamuga harida gu louru gu tadagaru liawa di hawagu. Nyubu itinye gien sarago grige lida geburi fulasu jarafa te lu Jerusalem, hau sandi tia hama ha gawagu tia sifiri gu guriba tia. Sun hagia areida guatia. Aba ti labuncho fadri le inyo timabay hama hanigo saduseogo haluma banya lau gimugo. Aba hariga duni apostologo lu hadaru niya. Gama lumo, aba ladaro ni aba lani wabureme angeli tibene refurisi yu aria boligia. Aba lafri da gudunia, aba larinya guhon.
18: Hey ba, hararama me tempo yu. Aba me hatuga da guhon grigi lwago unyumu sulane le paga ila lishu bu Jesu Christi.
11: Da hagambu bali kate le, aba haudi temple rugun laruga binafi giwa, aba hagumesteru arufudaha. Aba ti londaru niya fadri le inyutu mabwe hama haluma baya, sun linyu aga ilurudu, hama abutigu Israelina, aba hauna ha anigaya apostologu frisi rugugia. Da hatilri bay sudarugu frisi rugu, madari hamuti anyen, aba hagribudu, aba harinyagun,
19: Darunu linha o adariru no friso. Minha no sudara bena boa nige. Gamaluma. Dan leu a belo rubai. Madariru teva ni abahada gen apostolo go nye imuna.
11: Dale hagambu bali habuti go fadri go luma habuti sudara ha onigiru balu tempo lo kate le. Aba haligo dago hongwa kaba lafu na ida lebe da kate le. Lida ora ligia. Ligia liabi aba wuguri aba larinya go hong.
2: Hanya ini begini ha hadir banyak frisru arufu dah hong gerigi templu ru.
11: Aba ti lidi habu ti oni gerutia hou sudara aba hanugunia lo buido la dega hanufu de luai hacamura gu gerigi dibu hawagun. Dan hatilri bai hao, aba hichi gunia ligibu ge linyo age lurudu. Aba larinya gufadri le inyo tima bai hao.
14: Meridi wa madu, no marufu te hadigi ya huma li dan liri Jesusu, ani ka hadigi. Bungi da huma sun Jerusalem lau le harufu da habai, ani businye ti hichi guni duru wawagu logo longe guguri ligi.
11: Aba ti lona bu Fedru, ama ha hibri apostolo du.
16: Nun ti bagamu ni bungi lau wadigi ni le larinya gubai, no barage le harinya gubai guguri. Le habungi te wagichagu, ligi asara gudu biling Jesusu, le meme hafar bai lau hadara guni lagu aban guruba, grula li bungi uweri guni lun. Nurugu da lei luege lomere. Adiga lali abuti me luma salbara gile me. Gayara lamu ga hasakiri ha Israelina. Luma ginye ferudu no balaha figo. Gefenti bola gulira. Gefenti ginye sifiri sandu le lichu kwe bungi honga nyudu banya laule larinya kwe.
11: Da hagambu bali liyo aga nduru dukate le. Aba haganyitu. Aba yebe habuseru hafara gunia hilagu kwe. Yenye aba fariseo hada lurudugu, giriti Gamalieli, maestru lida lirudu Moisesi. Inebe tihon grige starago, aba lararamu, aba lariagu, luhaniguni wa apostolugu lidage adamurini luwagu murusu ora, gayara lamu galadimure ha hamarege lurudugu. Aba lariagu hongu madimatia.
0: Uguri ya Israelina, gouni gihumati ya laule lubai hadugini hau uguri ya ha, Harita go humati logo inyoro go lame ha teuda si lungwa ariga logo aba la uguri wairi gutiligia aba ha falaru ni gadir sa ugurinya ani afaruoti hilagubai sunti ha falaru bali aba hawaru dagu aba lagumuchu sunkate larige lida lidani ha bah duni ugurigia ligia linyoro go hudasi le Galilea na lungu Sarago haya afala rutilida labusa erunye be lagara bagun luagun kumadi. Afaru watiginye, abaginye, hawari dagun sun haa afala rubali. Igire humanya lubaiti ugini ya haa, madara kwa huma hungu wa hamu. Ladiga ahin hani lubai ugini ya haa, katele harufu da habai, lumale hadiga bai, lagumu chogu. Gamalumo, ahin lani lubai bungi yu, hasinya rubai agini chogu. Goni gi huma, Loi hagen da guyala luma bungi.
11: Aba haha rusungu bai laule larinya gubai. Aba te hebela ga duni apostolo go. Aba habai chuni. Aba harinya go hon lu habela hadimre halida liri Jesusu. Lari gye aba higre ga duni. Aba hafri de apostolo go hama ge luru do go. Gunda yo lo lari ne bungi kaisi grige ga duni matia. Lu hasufri ro busiga no loige liri Jesusu. Merede titi Harufu da ha templo rugu, luma tida buri muna sagu weyu. Arinya ga hagia, luwagu Jesusu la Kristu bai, le agura bahou bai.
5: Hechos, capítulo 8.
11: Gunda titi Saulo lou lafaru Esuteban. Weyu meme ligia, aba lagume serun aba onwebu eiba honi, harigi ha afinye bai luwagu Jesu Kristu Jerusalem. Aba hanuraha lido ubiri lirahi fulasu Hudea, luma Samaria. Apostol ruguguya no manuraha. Aba hayabi wuguria, aderege gotia hongwa lubungi. Aba habunu ni Esuteban, lo saragu iruni, luagu longwe. Aba tilasigiru saulu eiba haya afinyatia. Aba halebelu rutido sumuna, lu lasagaru niya wuguria hama wuria aduru hena. Aba launaha niya furisi rugun. Hati anure habaya, aba hapuri chani uganu buiti le yei lumuti hodi. Aba lidi aba hada ge giriti Felipe, uburugu Samaria, aba lagumesteru adumri ya honha yei baya luagu Kristu. Danha le hagambu ni Felipe, ariye hamai buri milaguru le ladagu bai. Aba hondara gu saragu grigia agamba ne larinya gu bai. Ladiga, areida guaga dati saragu grigia gawagu te sifiri gu guribatia, Aba buri hafuri do sifuri guguribati aguwa rahei na hada ya haga wagu bali. Areida go hagia staragu fadagu waya, hama maibu gutia. Sunti grigia lida fulasu ligia, gunda te luagu katele. Nyenye aba uguri lida fulasu ligia giriti Simon. Gabi rahati meha. Linya hali aye hanya grigia samariana law larinya go hon lo ago mama la frume guarig grigia ligia. Aga ba hamuti sun grigia buido, hamage ha godeme gutia, daga hamo weri gutia, aba harinya go.
15: Ibi helumuti grigia le.
20: Estás escuchando Fe Low Bíblica, la Biblia en español, inglés, garífuna y quechí.
11: Hadigo gasulo.